ಅದು ಓಂಕಾರ ಉತ್ಪಾತಿ ಕಿಯಾ ದಿನ ಸಬರಾತಿ ವಣ ತರ್ನ ತ್ರಿವಣ ಪಾಣಿ ಚಾರ ಬೇದ ಚಾರೇ ಖಾಣಿ